0: akka mo'ultan hordoftoota keenya sagantaan BBC afaan Oromoo kamisa galgalaa eegaleeramu. Ameerikaan hooggantoota TPLF fi maatiin isaanii viizaa akka hin arganne ogurte. Itoophiyaatti gurbaan lukkuu isaa dhukkubsate hospitaala geessa ijoo dubbii ta'u.
1: በቅርቡ ትምህርት ለማስተማር ትምህርት ይማር ብዬ ተገጽራ
2: ባድያ ጅራታ ቱሬ በርኖታ አብረቱ ሄደን መጋለት ሰፊድ አንዳንቆ ከነስ አችማ ፊደቴ ዱፌ አችትስ ንዱኩ በቱሬ አንዳንቆ ሳከነ
0: ወረነ ዳቡዳ ፕሬዚደንቶን አሜሪካ ፊ ኢራን ቀጥሌን ረቲ ወሊ ገለን ማለከተይ ገባ ሰቀምነ ዋንጫ ዱኛ በረከነ ረቶ ብሎ ተሰደት ህርማታ ጅረን ስንተምና ዲያዳ Presidentonni Amerikaa fi Iraan dhukaasa dhaabuudhaaf waliigaltee abbaa qabxii 14 mallatteessan. Waraana hamaa ji'oota 4 kan dinagdee addunyaallee raase kana goola buudhaaf biyyoonni lamaan maal fa'aa irratti waliigalan? Galaana Balaay.
3: USA fi Iraan dhukaasa dhaabuun akka itti fufu waliif mallatteessu White House BBC'f mirkaneessee jira. Presidentiin US Donald Trump waliigaltee ulaa Hormuz bansiisuu danda'a jedhamee abdatamu kana wayita Faransaay. Kora G7 irratti hirmaataa jiranitti mallatteesseera. Waliigaltee wal hubannoo jedhamuun kan beekamu dookumentiin qophaa'e kun qabxilee 14 mateera. Waliigalteen kun US Israa'elii fi Iraan waraana walirratti bananii ji'oota 4 booda waliigalame jechaadha. Ofii qabxilee ijoon waliigaltee kanaa maali? Tokko tokkoon halaallu. Ka jalqabaa adda waraanaa hundatti dhukaasa dhaabuudha. Waliigaltee kana keessatti toora jalqabaa irratti US Iraanii fi kanneen hirmaannaa qaban hundi Libaanos dabalatee adda waraanaa hundatti operationiin waraanaa hatattamaa fi itti fufinsaan akka dhaabatu ni labsaa jedha. Gama USA'n Pirezidant Trump operationiin waraanaa Israa'el Hezbollah irratti geggeessitu waliigaltee kana danqa kan jedhu yaaddoo qaba. Iraan gamasheen dhimmi Libaanos waliigaltee waraana dhaabuu kana keessatti hammatabuun qabaa jetti. Qabxii lammataa